ಸುಭಮಂದಾರಂ ರಾಯಕ್ ತರಂಗ ನೊದರುವನ್ ವಿಲಸ ಆದರ ಕಥಾ ಪೊದಿ ಬೆಂದನ್ ಮೂಲ ಪಿರು ಆದರ ಕಾಲೆಯಾಗೆ ಅವಮೆನ್ ಗಿಲಿಹಿಲಾಯನ್ನೇ ಆದರೆ ಕೆನದೇ ವಿಂದವೀಮಕ್ ವಿತ್ರಕ್ ಭವತಿ ಪತ್ಕರಮೀನ್ ಮಿಂದಿನ ಆದರ ಕಥಾ ವಿಂದವೀಮಕಿನ್ ಅವಸನ್ ವೂವಾಮನ್ನವೇ ವಿರಹವೆನ್ ಅದಟತ್ ದುಕ್ ಸೋಸುಸುಮ್ ಹದ ಪತ್ಲೇನ್ ಹಟಗನ್ನೇ ಏಕಲ ಹಮಾದರ ಕಥಾವಾಕ್ಮ ಹದವತೀನ್ ಕಲನಿಸಾ ಲೆರಂಗನಾ

0: ಮಾತಾಡ ನೊಸ್ಟಾಲ್ಜಿಯಾನು ರೋಮಾಂಟಿಕ ಮತಕ ಸ್ಮರಣೆಯ
1: ದಶಕ ಗಣನಾವಕ್ ಪುರಾ ವೇದನಾವ ನೇಡಕಲ ಸ್ಯಾಮ ಗೆದರಕಮ ಸಿತಿಯುತು ವೇದ ಮಹಾತ್ಮ್ಯ ಸಿದ್ಧಾಲೇಪ
2: ಮಮತ್ ಒಯಾಲ ವಗೇಮ ಮಟ ಮಂಕೌದ ಕಿಯನೇಕ ಪ್ರಶ್ನೆಯಕ್ ಕುನೇ ನೇ ಮಟ ಓನೆ ದುರ ಯನ್ನ
3: ಲೋಕಿತ ಮಾಲೋಕ್ಯ ಕುನು ಆಲೋಕ ಆಲೋಕ ಅಪಿ ಹಮೋಟಮ ಓನೆ ಮೇ ವಗೆ ಧೈರ್ಯ ಶಕ್ತಿಯಕ್ ನೇದ ಮೇ ವಗೆ ಆಲೋಕ್ಯಕ್ ನೇದ
4: සතිය දවස්වල උදේ 6ට Net FM Alpha Studio අහලා දවසම ආලෝකමත් කරගමු.
5: Net FM Alpha Studio with Kasani and Lehansa.
1: දශක ගණනාවක් පුරා වේදනාවන් නිහඬ කළ සෑම ගෙදරකම සිටිය යුතු වෙද මහත්මයා සිද්ධාලේප.